ಕೆನೆ ನೆತ್ತ ಆದರೆ ಏಕ ವಚನ ಅಕ್ಕತ್ ಕೆನೆ ಹಿತೆನೆ ನೆತ್ತ ಅಪಿ ತವ ದುರಟತ್ ಅಪೆ ಮೇತ್ರ ವಟ್ಟನ್ ಹರಿಯನೆ ನೇಮೆನಿಕ ಒಯಾಗೆ ಸತುಟ ಒಯಾಗೆನ ಒಯಾಯನ್ನ ಏ ಸತುಟ ಒಯಾಡ ಲೆಬೆನ ದವಸಟ ಮಟತ್ ಸೆನಸಿನ.